ಕುಶಿಕ್ಕೆ ಮಿನ್ನು ಮಿನ್ನು ಹಾಬಿ ಕುಶಿಕ್ಕಿ ಜಿಲ್ಲು ಜಿಲ್ಲು ಬೀಬಿ ಬಿಂದುನ್ ಹುಲ್ವಾ ರಿಂಜಿನ್ ಜಿನ್ ಜಿನ್ ಜಿನ್ನ ಪಸಿಕ್ಕಿ ಹಲ್ವಾ ಲೀ ಬೂಂಬಾ.